ಈತನು ಹೊಸಿಕಾಗ ನಿಮಾಣಿ ಗೋರ್ಕರಿ ಅಜಮಲಾ ಶೇಖ್ ಫರೀದ ತಾತಮ ಕುಂಜಣಿಯ ಅಜಮಲಾ ಶೇಖ್ ಫರೀದ ತಾತಮ ಕುಂಜಣಿಯ ಮನೋ ಮಚಂದಣಿಯ ಜೇ ಜಾಣ ಮರ ಜಾಯೇ ಕುಮ್ ನ ಆಯೇ ಝೂಠಿ

ಬೇರೆ ಜಾಸ್ತಿ ರಂಗ ತರಂಗ ಕರೀಬ ಮಸ್ತ ರಂಗ ತರಂಗ ಕರೀಬ ಮಸ್ತ ಸಬ್ ಲೋಕ ಸಿದಾಸಿ ಕಾವ್ಯ ಸೇ ಕುಸಾಯ ಖಾನ ಸಬ್ಬೆ ಉಠ ಜಾಸ್ತಿ.